0: ಫಸ್ಟ್ ಸೂಪರ್ ಬ್ಯೂಟಿ ಕೈಚರ ಸಂಸಾರ ಮೈ.
1: ನಮಸ್ಕಾರ, ಮ ಯುನಿಕ್ ಪರಿಯಾರ್. ತಪಾಯಿ ಅಲ್ಲಿ ಸುಂದರ ಹುಣಸ ರೇಡಿಯೋ ಸಫಲತಾ 103.4 ಮೆಗಾಹರ್ಟ್ಜ್.